ಸ್ವರೂಪ ಪದ ವಾಹನ ಜಗತ್ತಲ್ಲಿ ಉತ್ತಾರಣೆಯೋದೇನೆ ಸಂತರೂಪ ಭಗವಾನ ಜಗತ್ತಿನ ಉತ್ತಾರಣೆಯೋದೇನೆ ಸಂತರೂಪ ಭಗವಾನ ಜಗತ್ತಿನ ಉತ್ತಾರಣೆಯೋದೇನೆ